ಮೊದಲು ವಂಚಿ ಕೂಡ ಬೆಟ್ಟರ ಉನ್ನ ನಾಡು ತೆಲಿವಿ ಕಲಿಗಿ ಪೊದುಪು ಚೇಯರ ಲೇಲಿ ನಾಡು ಒಡಲು ವಂಚಿ.